ಸುರಕ್ತೌ ತ್ರಿಕೂಟಗಿರಿಶೀರ್ಷತಲೆ ಸುರಕ್ತೌ ಕೋಟಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ಶ್ರೀ ನಿರ್ವಿಕಲ್ಪಕ ಸಮಾಧಿ ಸುಸಕ್ತ ಯೋಗಿ ಚಿತ್ತ ರವಿಂದ ಸುಸಮುಜ್ವಲ ಸೌಮ್ಯ

ಭಿಷೇಕ ಜಲ ನಿರ್ಮಲ ಚಿದ್ವಿಲಾಸೌ ಶ್ರೀ ಬಿಲ್ವಪತ್ರ ವಿಹಿತೌ ಹರಿತ ಪ್ರಕಾಶೌ ಭಸ್ಮ ಪ್ರಭಾವಿ ಭವರಂಜಿತ ಭಾಗ್ಯ ದೀಪೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ ಸಂಪೂರ್ಣ ಸತ್ಯ ಶಿವ ಸುಂದರ ಸಾರ್ವಭೌಮೌ ವಿಶ್ವೋತ್ಸವೌ ವಿಕೃತ ಕರ್ಮ ಚಯ ಪ್ರಣಾಶೌ ದೇವಾಸುರೇಂದ್ರ ಪರಿಪೂಜಿತ ಪುಣ್ಯ ಶೃಂಗೌ ಕೂಟೇಶ್ವರಸ್ಯ ಚರಣೌ ಶರಣಂ ಪ್ರಪದ್ಯೇ ಸತ್ಸಾರ್ಥ ತತ್ವರ ಸಸಂಗಮ ಚಂದ್ರಹಾಸೌ ಶ್ರೀಯೋಗಿ ಪಟ್ಟಲ ಸಿತೌ ಲಲಿತೌ ವದಾನ್ಯೌ ಮಾಯಾಮಯಾತ್ಮಕ ಗುಣ ಪ್ರವಿನಾಶಕ ಉದ್ವೌ ಕೂಟೇಶ್ವರಸ್ಯ ಚರಣೌ ಶರಣ

ಲಾವಣ್ಯ ಪೂರ್ಣ ರಮಣೀಯ ರಸಾಕರೌತೌ ಕೋದಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ. ಸರ್ಭಕ್ತ ಕೋಟಿಸು ಸಮರ್ಪಿತ ಭಕ್ತಿ ಪುಷ್ಪ ಸಂವರ್ಧಲೇಶ ಪರಿವರ್ಧಿತ.

ಅಖಿಲದಾಸವರ್ಗ ಸಂಪ್ರಾರ್ಥನಾಭಿಮತದಾನ ಗುಣೈಕಶೀಲೌ ನಾಸ್ತಿಕ್ಯ ರೂಪ ವಿಷವೃಕ್ಷ ವಿನಾಶಕೌ ದ್ವೌ ಕೋತಪ್ಪ ದೇವ ಚರಣೌ ಶರಣಂ ಪ್ರಪದ್ಯೇ ದಿವ್ಯೌ ಮೃಕಂಡು ಮುನಿಪುತ್ರ ಸುದರ್ಶಿತೌ ತೌ ಶ್ರೀ ಶೌನಕಾದಿ ಮುನಿ ಬೃಂದ

ಶ್ರವಂತ್ಯಮೃತಮಾತ್ಮರಹಸ್ಯತತ್ವಂ ಮೇಧಾತ್ರಿಕೂಟ ಪರಮೇಶ ಪದಂ ಭಜಂತಿ ಶ್ರೀ ದಕ್ಷಿಣಾಭಿಧ ಸುಮೂರ್ತಿ ಮಹಾಪ್ರಪತ್ತಿಂ ಕುರ್ವಂತಿ ಯೇ ಸುಮಧುರಂ ನವಭಕ್ತಿಯುಕ್ತಾಃ ತೇ ಚಾಶ್ರವಂತ್ಯಮೃತ

ಸ್ವರೂಪ ಭಗವನ್ ಸಚ್ಚಿದಾನಂದ ಸಾಗರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಮಂದಸ್ಮಿತ ಮಹಾಭೂಷ ಮಹರ್ಷೀಂದ್ರ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ತಮೋಗುಣ ಸಮುದ್ರಾವಜ್ಞಾನ ಮುದ್ರಾ ಮನೋಹರ ಶ್ರೀ ಮೇಧಾ ದಕ್ಷಿಣಾಮೂರ್ತೇ ತ್ರಿಕೂಟೇಶ್ವರ ಮಂಗಳಂ ಓಂಕಾರ ಜ್ಞಾನ ಸಂದೀಪ